ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ನಮಗ ನೀ ಕಣ್ಣು ಲೊಟ್ಟ ಅಸದ್ದ ಸಿನ್ಲು ಸೊಪ್ಪ ನೀನೆಟ್ಲಾಗಡ್ದ್ರ ಕಟ್ಟ ಅಸದ್ದ ಸಿನ್ಲು ಸೊಪ್ಪ ನೀನೆಟ್ಲಾಗಡ್ದ್ರ ಕಟ್ಟ.